ಕಿ ಹೋ ಮಮ್ಮಿ ಪಾಲೆ ನನ್ನ ಐಗು ಖಲ್ಲೆ ಭಾಗಿ ಭಾಗಿ ದಗಿ ನೂ ಸಾಥಿ ಬಪ್ಪೋಗ್ಲೆ ಕಿ ಹೋ ಮಮ್ಮಿ ಪಾಲೆ ನನ್ನ ಐಗು ಖಲ್ಲೆ ಭಾಗಿ ಭಾಗಿ ದಗಿ ನೂ ಸಾಥಿ ಬಪ್ಪೋಗ್ಲೆ ಕರಿ ನುಂಗಿ ಲಂಜಾರುಬಾ ಲಾನ್ ಕ್ರಬನಿ ಛಾವರನು ಛನಾಹಂದಿ ಛಾವರಿಬೋ

ಹೊಂಜಲ್ ಫಿಲ್ಮ್ ದಗೆ ಮಥಂಗ್ ಮಥಂಗ್ ಒಯ್ನ ಇಸೈ ತಾಬಿಕ್ರೆ ಆಕಾಶವಾಣಿ ಸಿಲ್ಚರ್ ದಗಿನಿ ಮಯಾಮ್ದ ಸಂದೋತ್ನ ಥೊಡಂ ತಹಂಜರಿ ಬಸೇ.